ಸ್ವರೂಪಾ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಬಾಲಿನಿ ಕ್ಷಯವೃದ್ಧಿರ್ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲಾ ವಂದ್ಯ ವಂದಾರುಜನ ವತ್ಸಲ ವಾಗ್ವಾದಿನಿ ವಾಮಕೇಶಿ ವಂಧಿ ಮಂಡಲ ವಾಸಿನಿ ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚನೆ.

ತ್ರಿಲೋಚನಾ ಖಡ್ವಂಗಾದಿ ಪ್ರಕರಣ ವದನೈಕ ಸಂವಿತ ಪಾಯಸಾನ್ನ ಪ್ರಿಯ ತ್ವಸ್ಥ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತ ಡಾಗಿನೀಶ್ವರಿ ಅನಾಹತಾಬ್ಜನಿಲಯ ಶ್ಯಾಮಾಭಾವದನ

ಸದಾ ರಾಕಿಣ್ಯಂಬಾ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಹಿತ ವಜ್ರಾಧಿಕಾಯುಧೋಪೇತ ಡಾಮರಿಯಾಧಿವಿರಾವೃತ ರಕ್ತವರ್ಣ ಮಾಂಸನಿಷ್ಠ ಗುಣಾನ್ನ ಪ್ರೀತ ಮಾನಸ.

ಪಾವನಾಕೃತಿಃ ಅನೇಕ ಕೋಟಿ ಬ್ರಹ್ಮಾಂಡ ಜನನೀ ದಿವ್ಯ ವಿಗ್ರಹ ಕ್ಲೀಂಕಾರಿ ಕೇವಲ ಗುಹ್ಯ ಕೈವಲ್ಯ ಪರದಾಯಿನಿ ತ್ರಿಪುರಾ ತ್ರಿಜಗದ್ವಂದ್ಯ ತ್ರಿಮೂರ್ತಿ.

ಸ್ವರ್ಣಗರ್ಭ ಅವರದಾನ ಭಾಗದೀಶ್ವರೇ. ಧ್ಯಾನ ಗಮ್ಯ ಪರಿಚ್ಛೇದ್ಯ ಜ್ಞಾನದ ಜ್ಞಾನ ವಿಗ್ರಹ ಸರ್ವ ವೇದಾಂತ ಸಂವೇದ.

ಕಾಮಿನಿ ಕುಲೋತ್ತೀರ್ಣ ಭಗಾರಾಧ್ಯ ಮಾಯಾ ಮಧುಮತಿ ಮಹೀ ಗಣಾಂಬಾ ಗುಹ್ಯಕಾರಾಧ್ಯ ಕೋಮಳಾಂಗಿ ಗುರುಪ್ರಿಯ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ ಸರಕಾದಿ ಸಮಾರಾಧ್ಯ ಶಿವಜ್ಞಾನ ಪ್ರದಾಯಿನಿ ಚಿತ್ತಲ ಆನಂದ ಕಲಿಕಾ ಪ್ರೇಮರೂಪ ಪ್ರಿಯಂಕರಿ ನಾಮಪಾರಾಯಣ ಪ್ರೀತ ನಂದಿ ವಿದ್ಯಾ ನಟೇಶ್ವರಿ ಮಿಥ್ಯಾ ಜಗದಧಿಷ್ಠಾನ ಮುಕ್ತಿದ ಮುಕ್ತಿ ರೂಪಿಣಿ ರಾಸ್ಯ ಪ್ರಿಯಾಲಯಕರಿ ಲಜ್ಜಾರಂಭಾದಿ ವಂದಿತ ಭವನಾಮ ಸುಧಾ ವೃಷ್ಟಿಗೆ ಪಾಪಾರಣ್ಯದ ವಾನಲ ದೌರ್ಭಾಗ್ಯ ತೂಲ ವಾತೂಲ ಜರಾಧ್ವಾಂತರ ವಿಪ್ರಭಾ ಭಾಗ್ಯಾಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾಘನ ರೋಗ ಪರ್ವತ ದಂಭೋಣಿ ಮೃತ್ಯುದಾರು ಕುಠಾರಿಕಾ ಮಹೇಶ್ವರಿ ಮಹಾಕಾಳಿ ಮಹಾಗ್ರಾಸ ಮಹಾಶನ ಅಪರ್ಣಾ ಚಂಡಿಕಾ ಚಂಡಮುಂಡಾ ಸುರ ನಿಷೋಧಿನಿ ಕ್ಷರಾಕ್ಷರಾತ್ಮಿಕಾ ಸರ್ವಲೋಕೇಶಿ ವಿಶ್ವಧಾರಿಣಿ ತ್ರಿವರ್ಗದಾತ್ರಿ ಸುಭಗಾ ತ್ರಯಂಬಕಾ ತ್ರಿಗುಣಾತ್ಮಿಕಾ ಸ್ವರ್ಗಾಪವರ್ಗದ ಶುದ್ಧ ಜಪ ಪುಷ್ಪ ನಿಭಾಭೃತಿ ಓಜೋವತಿ ದ್ಯುತಿದರ ಯಜ್ಞ ರೂಪ ಪ್ರಿಯವ್ರತ ದುರಾಧಾಧ್ಯ ದುರಾದರ್ಶ ಪಾಟರಿ ಕುಸುಮ ಪ್ರಿಯ

ಭವಜ್ಞಾ ಭವರೋಗಗ್ನಿ ಭವಚಕ್ರ ಪ್ರವರ್ತಿನಿ ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋದರಿ ಉದಾರ ಕೀರ್ತಿ ಉದ್ದಾಮ ವೈಭವ ವರ್ಣರೂಪಿಣಿ ಜನ್ಮ ಮೃತ್ಯು ಜರಾ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದ್ ಉದ್ಭೃಷ್ಟ ಶಾಂತ್ಯತೀತ ಕಲಾತ್ಮಿಕ ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತ ಕಾಂತಾಬ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮ ಕೇಳಿ ತರಂಗಿತ ಕನಕನಕದಾಟಂಕ ಲೀಲಾ ವಿಗ್ರಹಧಾರಿಣಿ ಅಜಾಕ್ಷಯವೇನು ಮುಕ್ತ ಮುಗ್ಧಾ ಕ್ಷಿಪ್ರ ಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ತ್ರಯೀ ತ್ರಿವರ್ಗ ನಿಲಯ ತ್ರಿಸ್ಥ ತ್ರಿಪುರವಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮ ರಾಮ ಸುಧಾಶ್ರುತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞಪ್ರಿಯ ಯಜ್ಞಕರ್ತೃ ಯಜಮಾನ ಸ್ವರೂಪಿಣಿ ಧರ್ಮಾಧಾರ ಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವ